ಟುಕ್ ಗಾಡಿ ಚಲ್ಲಿ ಟುಕು ಟುಕು ಟುಕು ಟುಕು ಟುಕು ಟುಕು ನೆನೋಕಿ ಗಾಡಿ ಚಲ್ಲಿ ಗಾಡಿ ಚಲ್ಲಿ ಟುಕು ಟುಕು ಟುಕು ಟುಕು ಟುಕು